0: ಆರ್ ಪವಾರ್ ಸಾಟಿಗಲ್ಲಿ ಸೋಲಾಪುರ್.
1: ಶ್ರುತಿವಾದ ಹಿಂದಿ ಗಣಸ ನಂದಿಕ್ಯಾತ್ ಕಾರ್ಯಕ್ರಮ ಸುರುವಾತಿಲ್ಲ ಐಕ್ಯಾತ್ ನರೇಂದ್ರ ಚಂಚಲ್ ಯಾನಿ ಗಾಲಿಲ್ಲ ಭಕ್ತಿ ಗೀತ.